ಸ್ವರೂಪ ನಿರವಧ್ಯ ವಿಭೂತಿ ಹೃದ್ಯ ಗಂಗಾ ಸುಧಾಕರ ಸುಶೇಖರ ನಾಗಹಾರ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ಬ್ರಹ್ಮಕೂಟ ಮಹಿಮಾನ್ವಿತ ವಿಷ್ಣುಕೂಟ ಶ್ರೀ ರುದ್ರಕೂಟ ಪರಿಸರ್ಪಣ ರಮ್ಯಶೀಲೌ ಭಕ್ತ ಪ್ರಯೋಜನ ಪರೌ ಭವತಾಪಹಾರೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ.

ಚಾಂತೌ ತ್ರಿಕೂಟಗಿರಿ ಶೀರ್ಷ ತಲೆ ಸುಧತ್ತೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ನಿರ್ವಿಕಲ್ಪಕ ಸಮಾಧಿ ಸುಸಕ್ತ ಯೋಗಿ ಚಿತ್ತ ರವಿಂದ ಸುಸಮುಜ್ವಲ ಸೌಮ್ಯ ಸು

ಭಿಷೇಕ ಜಲ ನಿರ್ಮಲ ಚಿದ್ವಿಲಾಸೌ ಶ್ರೀ ಬಿಲ್ವಪತ್ರ ವಿಹಿತೌ ಹರಿತ ಪ್ರಕಾಶೌ ಭಸ್ಮ ಪ್ರಭಾವಿ ಭವರಂಜಿತ ಭಾಗ್ಯ ದೀಪೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ ಸಂಪೂರ್ಣ ಸತ್ಯ ಶಿವ ಸುಂದರ ಸಾರ್ವಭೌಮೌ ವಿಶ್ವೋತ್ಸವೌ ವಿಕೃತ

ಮಹಾತ್ತಿಶಾಂತಿಕರಮೋಹನ ರೂಪ ರಮ್ಯೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೆ ವೇದಾಂತ ಡಿಂಡಿಮ ಸುಘೋಷಿತ ತತ್ವ ಹೃದ್ಯೌ ಸರ್ವಂ ಖಲು ಪ್ರಮುಖ ವೇದ ನಿನಾದ ವೇದ್ಯೌ ನಿತ್ಯಂ ಹಿ ಯೋಗಿ ಪತಿ ಸೇ

ಲಾವಣ್ಯ ಪೂರ್ಣ ರಮಣೀಯ ರಸಾಕರೌ ತೌ ಕೋಡಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಸರ್ಭಕ್ತ ಕೋಟಿಸು ಸಮರ್ಪಿತ ಭಕ್ತಿ ಪುಷ್ಪ ಸಂವರ್ಧಲೇಶ ಪರಿವರ್ಧಿತ

ಜ್ಞಾನಸ್ವರೂಪ ಭಗವನ್ ಸಚ್ಚಿದಾನಂದ ಸಾಗರ ಶ್ರೀ ಮೇಧಾ ದಕ್ಷಿಣಾಮೂರ್ತೆ ತ್ರಿಕೂಟೇಶ್ವರ ಮಂಗಳಂ ಮಂದಸ್ವಿತ ಮಹಾಭೂಷ ಮಹರ್ಷೀಂದ್ರ ಮನೋಹರ ಶ್ರೀ ಮೇಧಾ ದಕ್ಷಿಣಾಮೂರ್ತೆ ತ್ರಿಕೂಟೇಶ್ವರ ಮಂಗಳಂ ತಮೋ ಗುಣ ಸಮುದ್ರಾವಜ್ಞಾನ

ರುದ್ರಾಪರಶು ಸಂಯುಕ್ತ ಮೃಗಪಾಣಿ ಮನೋಹರ ಶ್ರೀಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ಸುಸರ್ವೋತ್ತಮ ದೇವೇಶ ಸ್ಮರಭಸ್ಮ.

0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಡಾಕ್ಟರ್ ಸಿಬಿಆರ್ಎಸ್ ಗಜಪತಿರಾಜು ಸಾಗಿರಾಜು, ಪಿಡಿಸಿಸಿ ಸರ್ಜಿಕಲ್ ಗ್ಯಾಸ್ಟ್ರೋ ಆಂಟ್ರಾಲಜಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಜಿಎನ್ ದಿವ್ಯತೇಜ ಸಾಗಿರಾಜು, ಎಂಎಸ್ಒಬಿಜಿ ಗೈನಿಕ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್,
1: ಡಾಕ್ಟರ್ ಪಿಡಿಎಂ ಸ್ವರೂಪ್ ಎಂಡಿ ಜನರಲ್ ಮೆಡಿಸಿನ್,
0: ಡಾಕ್ಟರ್ ಲಕ್ಷ್ಮೀ ಚಂದನಾ ಯೂರಾಲಜಿಸ್ಟ್ ಯೂರೋ ಗೈನಕಾಲಜಿಸ್ಟ್, ಡಾಕ್ಟರ್ ಜಿ ಫಣೀಂದ್ರ ಗಿರಿನಾಥ್ ಎಂಡಿ ಪಿಡಿಯಾಟ್ರಿಕ್ಸ್,
1: ಡಾಕ್ಟರ್ ಎಸ್ ಪೂರ್ಣಚಂದ್ ಎಂಡಿ ಇಂಟರ್ವೆನ್ಷನಲ್ ಪಲ್ಮನಾಲಜಿಸ್ಟ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಟೀಮ್, ಡಾಕ್ಟರ್ ಪಿ ಪ್ರವೀಣ್ ಎಂಎಸ್ ಆರ್ಥೋಪೆಡಿಕ್ಸ್, ಡಾಕ್ಟರ್ ಮಾಚವರಪು ಮಹೇಶ್ ಎಂಬಿಬಿಎಸ್ ಡಿಎನ್ಬಿ ಎಂಎಸ್ ನ್ಯೂರೋ ಸರ್ಜರಿ ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್, ಡಾಕ್ಟರ್ ಎನ್ ಮಾಧುರಿ ಎಂಬಿಬಿಎಸ್ ಎಂಎಸ್ ಎಂಸಿಎಚ್ ಸರ್ಜಿಕಲ್ ಆಂಕಾಲಜಿ, ಎಫ್ಐ ಎಂಎಎಸ್ ಕ್ಯಾನ್ಸರ್ ಸರ್ಜನ್.
0: ವಿನಾಯಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಜೆಪಿ ರೋಡ್, ಭೀಮವರಂ.
2: ಪಿಡುಗು ರಾಮುಡು ಚಿತ್ರ ನುಂಚಿ ಘಂಟಸಾಲ ಸುಶೀಲ ಆಲಪಿಂಚಿನ ಪಾಠ విన్నారు కదా. తర్వాత పాట 1966 మే నెలలో విడుదలైన చిత్రం పొట్టి ప్లీడర్. కె హేమం భరదరావు దర్శక నిర్మాణంలో పద్మనాభం, గీతాంజలి, శోభన్ బాబు, వాణిశ్రీ ప్రధాన పాత్రల్లో నటించారు. ఈ సినిమా నుండి ఘంటసాల గానం చేసిన శ్రీశ్రీ గీతం మీరిప్పుడు వింటారు. ఎస్పి కోదండపాణి స్వరపరిచిన మీరు వినబోయే ఈ పాట చీకటి విచ్చునులే వెన్నెల వచ్చునులే. మరి పాట విందామా?